0: ಓಡಿ ಪ್ರೆವೆನೆ ವಿಯೋಲೆನ್ಸಿಯಾ. ಇಹ ದ್ರಾಮನೆ ಇತ ಸೆರೋನಾ ಡಿಯಾಲೋಗು ಎಂತ್ರೆ ಹೆಲೆನಾ ಅಸಿಕಾ ರೋಸಾ ಮಾರ್ಟಿನು ನೋ ಪೌಲಿನು ಸಿರಸೆ ಹತ್ತುಡು ಒಯ್ಸಾ ಗ್ರೂಪು ಫೆತೊನೋ ಮಾನೆಸಿರಾ ಅಪ್ರೆಂಡೆ ಹುಸಿ ಎಕ್ಸ್ಪೀರಿಯೆನ್ಸಿಯಾ ಮೋರಿಸ್ ಒಯ್ ಒಯ್ ಒಡಿ ತಾಕ್ ಬೀಥಾ ಮುತುಕ್ ಹಲೋ ಮುಡಾನ್ಸಾ ಪೊಸಿಟಿವ್ ಇಹ ರೆಲಸಾಂ ನೋ ಕೊಮುನಿಡಾಡಿ ಮೈ ಇತರೋನ ಹಮುತುಕ್
1: ಬುಂಡಿಯಾ ಬುಂಡಿಯಾ ಎಮಸ್ಟೋಕ್ ಮೈ ಹೋತುಕಾ
2: ಸಿಡಾವ್ ಕಿಡಾ ಸಿಕಾ
1: ಓಕೆ ಅಂತಾಂ ಹವಾರು ಮತ್ತೆ ಕಡೇರಾ ಸಿರನೆ ಹಲೋ ಕಬುವಾರ್ ಪರೋರ್ಸಿರೆ ಇತ ಹೋತು ತುರ್ಯ ಸಿರ್ಕುಲಾರ್ ಅಂದೆ
2: ಸಿಕಾ ಓ ರೂಮ ಬಾಯ್ ಹೌ ಚೇಕ್ ಲೈ ಲೀಸ್ಟ್ ನಾರನ್ ಸಿರನೆ ಬೇಮಕ್ ಸಿಡಾವ್ ಸೇರುನೆ ಮರ್ಕಿತಡೆ ಜೂಸ್ ಜನೀನಾ ಡಾ ಕೋಸ್ತಾ ಮರಿಯಾ ಸಿಲಾ ಡೋರಾ ಎರಸ್ಟಿನಾ ಪೆರೇರಾ ಆ ಹೆಲನ ಹಾತೆ ಮ ಸಿಡಾವ್ ಖತಾಮಾ ಓಸಾಂ
3: ಐ Emma serne atu mai encontro ma coras liutena sira cum ai deitne. Ah, sira balu mai una ne.
2: Bun dia colega sira.
4: Hai, bun dia mana.
2: Mai liu turti hane.
4: Ake, diek mana.
2: Sira selo kene be.
5: Ah, mana Elena, dalam rumah sira sai tuir mai kare.
6: Mana Helena no colega sira. Atu di handit kata kita ne mana juana ne, nyelang hadau tinyosa. Nebi ni impresta usi tene grupo kreditu niang ne.
7: Hei sa, hau musrona ne sang ne. Fena daup mos nyelai usu tangosang. Mak nyelai ya atu fo. Nyelai bakurang ne telefoni, no bandu nyelai bele partisipai tene grupo ne.
2: Ah, nega. Hau tristi li urone de ne. Ite precisa halo batru ma atu suporta mana juana.
7: Oin sa, kari kita tama sirane problema, bele halo atli utambania.
2: Ita lako idene atu akontese. Mai be kari kita bele hanoing hamutuk buat nebe dia kata bela judania.
8: Mai be winsa ita los polisia ne.
1: Hau hanoing mana Helena los. Persisa halo bat ruma. Mana Helena nya hanoing winsa.
2: Hau hanoing primeru kari kita bele buka tempu dia bengira nia lain sai atau ita visita nia. No cek katak nia sente siguru ya uma. Deham bania katak nia la mesak no ita iha bania. Ita bele kuliah honia kona bania opsaun sira. Fah informasi sira kona ba organisasi sira nebe bela ajuda feto sira ihe situ sang hanesan iniang. No bela husu mana juana, saida makne rasi kakar kalo.
7: Mana Elena, ne idea dia close. Hau anu ini si apresiai dan eduni.
2: Karik pa futuru mas ita bela uja tempo balong he itania encontro mikrokreditu sira atu kuliah na kloke kona ba itania relasan sira. Dia kliu bang hira ida husi ita hasur hela problema hane sang mana juana niang ne, bele faha ihane atunune ita bele hatena no suporta malo.
1: Mana sira, hau hanoing ni diak. Mai be, laos det mana juana maka suru problema ne. Iha mos, feto barak ya komunidade nebe experiencia violencia.
2: Ne los, kari kita ne grup mos bele halo batruma atu ajuda ita ne membru sira nebe experiencia violencia hane sang funduski kato ajuda niaka.
7: Nemos idea diak. Mai be dalam rumah ita mo sosan lato. Kari kita bela halo encontro ya komunidade atu kuliah kono ba asunto violencia contra feto. Tamane problema komunidade nian, laus ita niang mesak.
1: Los duni, se membro sira concorda, hau si kuliah o hau nyalain Paulino. Tamba nia mos iha grupu mane niang, nebe kuliah kono ba asunto dan emos iha komunidade. Ita bela organiza buat rumah hamutu.
8: Ha, mansika, ne idea dia, ami concorda.

ತ್ರಿಸ್ತಿ ನಿಯ ಕರೆಕ ಮಾ ಉನೆ ಗಲೆ ಮಾ ಮುಜಿಕ ತ್ರಿಸ್ತಿ ರೆ ತ್ರಿಸ್ತಿ ಸಿರ್ನೆ ದಾವರ್ ಫಲ್ನೆ ವರ್ಷ ಸನೆ ರೂಮ ಎಮ ಬೇಲಾನೆ ನ ಕರೆ ಉಸಿ ಜನವರಿ ಡಿ ಬನಾತಿ ಮಾ ಡಿ ಕೆಲ ಮುಜಿಕ ಡೆ ಬಾ ಫ್ಯಾಮಿಲಿ ಸಿರೆ ಯೆ ತಿಮೋ ರನೆ ಸಂ ತಾಸಿ ತೋಲು ಇಹೆ ರ ನಾ ಉತ್ರೆ ಸೋಸಿ ನ ಮಾ ಜನವರ ಕಲನ್ ಡಿ ಕನ ಮಾ ಬನಾಯ್ತೆ ಸರ್ವಿಸ್ ದಿಯೆ ಕುದರೋ ಅನಿ ದಿಯೆ ಕಿ ಇಹೆ ರೈಲಿಯರ್ ನೆ ಬಾ Ya live file kita stand, live file kita stand, kita live file kita stand, kita lihat tanpa mesej yang baru di sini yang mana, kita le.